ಮನೋಹರ ರೂಪ ಸುಂದರ ಅಹುರಸ ರಚಿತ ರವಿವರ್ ಮ್ಯಾಚಿದಣು ತಸುಬೀರ ಮನ ಸರ್ಕ ಲಾಭಲ ನಾಥ ಸುಖಿ ಸಂಸಾರ ಸುಖಿ ಸಂಸಾರ ಸುಖಿ ಸಂಸಾರ ಪರ ಪುರುಷ ಕಡಿಮೆ ನಾಹಿ ಕಥಿ ಪಾಹತ ಅಗತು ಜಗತ್ ನಾಹಿ ಗಮಲ ಲಾಗಲಿ ಲತ.

ಕಾಲದಕ್ಕ ಹುಣ ಸಲ್ಲ ಧರ ಪಕ್ಕಲ್ಲ ಅವ ದೂರ ಸೋಡು ನಕ ಗಮ ತತ ಮಿಳಬೇಕ ಬೊಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸರ ವಾಟಕರ ಸಮಾ.

0: ಇದಿರೆ ಗೊಮು ಮಾಹೇರ್ಲಾದಾತೆ
1: ಹೋಶೆ
0: ಗೊಮು ಮಾಹೇರ್ಲಾದಾತೆ ಹೋ ನಕವಾ ಗೊಮು ಮಾಹೇರ್ಲಾದಾತೆ ಹೋ ನಕವಾ ತಿಚಾ ಗೋವಾಲಾ ಕೋಕಣ ತಕವಾ ಹೋ ತಿಚಾ ಗೋವಾಲಾ ಕೋಕಣ